ಸಾಗದ ಸಪ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸಾ ಸ
लगे से करे वाम चोट। सुंग में दोहाई काहे जत